da wo so nye obi a ahofe ene ye ni mo nyama e wo ye ndibra ye wona ma ye nye so en che ye ni ano ye se nyame ni mo so ye wono kan ye be fa so ye nyame aye bi se enye nyame a anka empempe so aye dui kayenim die bianka tu ye